ಅಚ್ಚಸ್ ಆಕಾಶವಾಣಿ ಕಾರ್ಗಿಲ್ನ ಸಿರಿನ್ಯೂತ್ ವಾಕ್ಸ್ಪೋತಸು ತುಕ್ನ ಮಿನೇಟ್ ಸುಮ್ಚು ಸಂಸುಕ್ ಕಸತ ಪ್ರೋಗ್ರಾಮ್ ಯನ್ ಮಜತ್ ರ್ದೇಲುಕ್ಸ್ ಪ್ರೋಗ್ರಾಮ್ ಪ್ರಚುಖನ್ ಪೈನ್ ತಹಿರಾಬಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಗುಲ್ಜಾರ್ ಹುಸೇನ್.